ಅಷ್ಟುಭಯಗಸ್ಯಾಮಪದಜೋಡಗೀನಾ ವಂಚಿದಾರಿ ಶಶ್ವತಿ ಋತ್ರಿಣಾ ವಿಮೃಶೋಮಶೇ ವಿಶೇಂದ್ರ ಪುರಗೇ.